ಸೌಮ್ಯ ಸುಮ ಸೌಮ್ಯ ಯತೀಂದ್ರ ಗಮ್ಯ ದೇವತ್ರಿಕೂಟ ಗಿರಿಶೇಖರ ಸುಪ್ರಭಾತಂ. ಓಂಕಾರ ವಾಚಕ ಮಹಾದ್ಭುತ ಮಂತ್ರ ತಂತ್ರ ಪೂರ್ಣ ಸ್ವರೂಪ ಜನವಾಂಛಿತ ದಾನಶೀಲ ವಾತ್ಸಲ್ಯ ಸಾಗರ ಕೃಪಾರಸ ಕೃಷ್ಣ ಮೇಘ ದೇವತ್ರಿಕೂಟ ಗಿರಿಶೇಖರ ಸುಪ್ರಭಾತಂ. ನೃತ್ತಾವಸಾನ ಢಮರುದ್ಧನಿ ಸಂಪ್ರಭೂತ ಸರ್ವಾಕ್ಷರ ಪ್ರಣುತಿ ಸುಸ್ಫುಟ ತತ್ವಸಾರ ಶ್ರೀ ಸತ್ಯ ಸುಂದರ ಶಿವಾತ್ಮಕವಾದಧೀಶ ದೇವ

ರಮ್ಯ ಪ್ರದಕ್ಷಿಣ ರಥಾಮೃತವಾಂಛಿತಾರ್ಥ ನವ್ಯೋತ್ಸವ ಪ್ರಿಯ ನಟಾವನನಾಗಭೂಷ ಕೋಟಪ್ಪ ಕೊಂಡ ಶರಭೇಶ್ವರ ಸುಪ್ರಭಾತ ಸೌಂದರ್ಯ ಪರ್ವತ ಗುಹಾಂತರ ನಿತ್ಯ ಸಕ್ತ ಮಾಧುರ್ಯ

ಸ್ವರೂಪ ನಿರವಧ್ಯ ವಿಭೂತಿ ಹೃದ್ಯ ಗಂಗಾ ಸುಧಾಕರ ಸುಶೇಖರ ನಾಗಧಾರ ಕೋಟಪ್ಪ ದೇವ ಚರಣೌ ಶರಣಂ ಪ್ರಪದ್ಯೇ ಶ್ರೀ ಬ್ರಹ್ಮಕೂಟ ಮಹಿಮಾನ್ವಿತ ವಿಷ್ಣುಕೂಟ ಶ್ರೀ ರುದ್ರಕೂಟ ಪರಿಸರ್ಪಣ ರಮ್ಯಶೀಲೌ ಭಕ್ತ ಪ್ರಯೋಜನ ಪರೌ ಭವತಾಪಹಾರೌ ಕೋಟಪ್ಪ ದೇವ ಚರಣೌ ಶರಣಂ ಪ್ರಪದ್ಯೇ ಯೋಗಾಗ್ನಿದಗ್ಧನಿಜ ದೇಹ ಸತೀವಿ ಯೋಗ ವೈರಾಗ್ಯ ಪೂರ್ಣ ಪರಮೇಶ್ವರ ದಿವ್ಯ

ತ್ರಿಕೂಟ ಗಿರಿ ಶೀರ್ಷ ತಲೆ ಸುರತ್ತೌ ಕೋಟಪ್ಪ ದೇವ ಚರಣೌ ಶರಣಂ ಪ್ರಪದ್ಯೇ. ಶ್ರೀ ನಿರ್ವಿಕಲ್ಪಕ ಸಮಾಧಿ ಸುಸಕ್ತ ಯೋಗಿ ಚಿತ್ತ ರವಿಂದ ಸು ಸಮುಜ್ವಲ ಸೌಮ್ಯ ಸೂರ್ಯೌ ಪಾಪ ಪ್ರಮರ್ದನ ಪರೌ ಪ್ರಣತಾಭಿರಾಮೌ ಕೂಟೇಶ್ವರಸ್ಯ ಚರಣೌ ಶರಣಂ ಪ್ರಪದ್ಯೇ. ನಿತ್ಯಾಭಿಷೇಕ ಜಲ ನಿರ್ಮಲ ಚಿದ್ವಿಲಾಸೌ ಶ್ರೀ ಬಿಲ್ವಪತ್ರ ವಿಹಿತೌ ಹರಿತ ಪ್ರಕಾಶೌ ಭಸ್ಮ ಪ್ರಭಾವಿ ಭವರಂಜಿತ ಭಾಗ್ಯ ದೀಪೌ ಕೂಟೇಶ್ವರಸ್ಯ ಚರಣೌ ಶರಣಂ ಪ್ರಪದ್ಯೇ. ಸಂಪೂರ್ಣ ಸತ್ಯ ಶಿವ ಸುಂದರ ಸಾರ್ವಭೌಮೌ ವಿಶ್ವೋತ್ಸವೌ ವಿಕೃತ ಕರ್ಮ ಜಯ ಪ್ರಣಾಶೌ ದೇವಾಸುರೇಂದ್ರ ಪರಿಪೂಜಿತ ಪುಣ್ಯ ಶೃಂಗೌ ಕೂಟೇಶ್ವರಸ್ಯ ಚರಣೌ ಶರಣಂ ಪ್ರಪದ್ಯೇ. ಸತ್ಸಾರ್ಥ ತತ್ವರ ಸಸಂಗಮ ಚಂದ್ರಹಾಸೌ ಶ್ರೀ ಯೋಗಿ ಪಟ್ಟಲ ಸಿತೌ ಲಲಿತೌ ವದಾನ್ಯೌ ಮಾಯಾಮಯಾತ್ಮಕ ಗುಣ ಪ್ರವಿನಾಶಕ ಉದ್ವೌ ಕೂಟೇಶ್ವರಸ್ಯ ಚರಣೌ ಶರಣಂ ಪ್ರಪದ್ಯೇ. ತತ್ವಾರ್ಥಬೋಧನ ಪರೌ ಧರಣಿ ವಿಹಾರೌ ದಾಕ್ಷಿಣ್ಯಭಾವ ಪರಿಪೂರ್ಣ ದಯಾಂತರಂಗೌ ಮೋಹಾತಿಶಾಂತಿಕರ ಮೋಹನ ರೂಪ ರಮ್ಯೌ ಕೂಟೇಶ್ವರಸ್ಯ ಚರಣೌ ಶರಣಂ ಪ್ರಪದ್ಯೇ. ವೇದಾಂತ ಡಿಂಡಿಮ ಸುಘೋಷಿತ ತತ್ವ ಹೃದ್ಯೌ ಸರ್ವಂ ಖಲು ಪ್ರಮುಖ ವೇದ ನಿನಾದ ವೇದ್ಯೌ ನಿತ್ಯಂ ಹಿ ಯೋಗಿ ಪತಿ ಸೇ.

ಲಾವಣ್ಯ ಪೂರ್ಣ ರಮಣೀಯ ರಸಾಕರೌತೌ ಕೋಟಪ್ಪ ದೇವ ಚರಣೌ ಶರಣಂ ಪ್ರಪದ್ಯೇ. ಸರ್ಭಕ್ತ ಕೋಟಿಸು ಸಮರ್ಪಿತ ಭಕ್ತಿ ಪುಷ್ಪ ಸಂವರ್ಧಲೇಶ ಪರಿವರ್ಧಿತ ರಕ್ತವ

ನಿತ್ಯಾವತೃಪ್ತ್ಯಮೃತರೂಪಧರೌ ಪ್ರಶಾಂತೌ ಕೋಟಪ್ಪ ದೇವ ಚರಣೌ ಶರಣಂ ಪ್ರಪದ್ಯೇ ನಿತ್ಯಾತ್ಮಭಾವ ನಿರತಾಖಿಲ ದಾಸವರ್ಗ ಸಂಪ್ರಾರ್ಥನಾಭಿಮತ ದಾನ ಗುಣೈಕ ಸೀಲೌ ನಾಸ್ತಿಕ್ಯ ರೂಪ ವಿಷವೃಕ್ಷ ವಿನಾಶಕೌ ದ್ವೌ ಕೋಟಪ್ಪ ದೇವ ಚರಣೌ ಶರಣಂ ಪ್ರಪದ್ಯೇ ದಿವ್ಯೌ ಮೃಗಂಡು ಮುನಿಪುತ್ರ ಸುದರ್ಶಿತೌ ತೌ ಶ್ರೀಶೌನಕಾದಿ ಮುನಿವೃಂದ ಸದಾ ಸುಸೇವ್ಯೌ ಸರ್ವೋತ್ತಮೌ ಸಕಲ ದೈವತ ವಂದಿತೌ ಹಿ ಕೋಟಪ್ಪ ದೇವ ಚರಣೌ ಶರಣಂ ಪ್ರಪದ್ಯೇ ಶ್ರೀ ದಕ್ಷಿಣಾಭಿಧ ಸುಮೂರ್ತಿ ಮಹಾಪ್ರಪತ್ತಿಂ ಕುರ್ವಂತಿ ಯೇ ಸುಮಧುರಂ ನವ ಭಕ್ತಿಯುಕ್ತಾಃ ತೇ ಚಾಶ್ನುವಂತ್ಯಮೃತಮಾತ್ಮ ರಹಸ್ಯ ತತ್ವಂ ಮೇಧಾತ್ರಿಕೂಟ ಪರಮೇಶ ಪದಂ ಭಜಂತಿ ಶ್ರೀ ದಕ್ಷಿಣಾಭಿಧ ಸುಮೂರ್ತಿ ಮಹಾಪ್ರಪತ್ತಿಂ ಕುರ್ವಂತಿ ಯೇ ಸುಮಧುರಂ

ಜ್ಞಾನ ಸ್ವರೂಪ ಭಗವನ್ ಸಚ್ಚಿದಾನಂದ ಸಾಗರ ಶ್ರೀ ಮೇಧಾ ದಕ್ಷಿಣಾಮೂರ್ತೇ ತ್ರಿಕೂಟೇಶ್ವರ ಮಂಗಳಂ ಮಂದಸ್ವಿತ ಮಹಾಭೂಷ ಮಹರ್ಷೀಂದ್ರ ಮನೋಹರ ಶ್ರೀ ಮೇಧಾ ದಕ್ಷಿಣಾಮೂರ್ತೇ ತ್ರಿಕೂಟೇಶ್ವರ ಮಂಗಳಂ ತಮೋಗುಣ ಸಮುದ್ರಾವಜ್ಞಾನ ಮುದ್ರಾ ಮನೋಹರ ಶ್ರೀ ಮೇಧಾ ದಕ್ಷಿಣಾಮೂರ್ತೇ ತ್ರಿಕೂಟೇಶ್ವರ ಮಂಗಳಂ ಓಂಕಾರ ಜ್ಞಾನ ಸಂದೀಪ

0: ವಿನಾಯಕ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಡಾಕ್ಟರ್ ಸಿಬಿಆರ್ಎಸ್ ಗಜಪತಿರಾಜು ಸಾಗಿರಾಜು, ಪಿಡಿಸಿಸಿ ಸರ್ಜಿಕಲ್ ಗ್ಯಾಸ್ಟ್ರೋ ಆಂಟ್ರಾಲಜಿಸ್ಟ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಡಾಕ್ಟರ್ ಜಿಎನ್ ದಿವ್ಯತೇಜ ಸಾಗಿರಾಜು, ಎಂಎಸ್ ಒಬಿಜಿ ಗೈನಿಕ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್,
1: ಡಾಕ್ಟರ್ ಪಿಡಿಎಂ ಸ್ವರೂಪ್ ಎಂಡಿ ಜನರಲ್ ಮೆಡಿಸಿನ್,
0: ಡಾಕ್ಟರ್ ಲಕ್ಷ್ಮೀ ಚಂದನಾ ಯೂರಾಲಜಿಸ್ಟ್ ಯೂರೋ ಗೈನಕಾಲಜಿಸ್ಟ್, ಡಾಕ್ಟರ್ ಜಿ ಫಣೀಂದ್ರ ಗಿರಿನಾಥ್ ಎಂಡಿ ಪಿಡಿಯಾಟ್ರಿಕ್ಸ್,
1: ಡಾಕ್ಟರ್ ಎಸ್ ಪೂರ್ಣಚಂದ್ ಎಂಡಿ ಇಂಟರ್ವೆನ್ಷನಲ್ ಪಲ್ಮನಾಲಜಿಸ್ಟ್ ಎಮರ್ಜೆನ್ಸಿ ಕ್ರಿಟಿಕಲ್ ಕೇರ್ ಟೀಮ್, ಡಾಕ್ಟರ್ ಪಿ ಪ್ರವೀಣ್ ಎಂಎಸ್ ಆರ್ಥೋಪೆಡಿಕ್ಸ್, ಡಾಕ್ಟರ್ ಮಾಚವರಪು ಮಹೇಶ್ ಎಂಬಿಬಿಎಸ್ ಡಿಎನ್ಬಿ ಎಂಎಸ್ ನ್ಯೂರೋ ಸರ್ಜರಿ ಬ್ರೈನ್ ಅಂಡ್ ಸ್ಪೈನ್ ಸರ್ಜನ್, ಡಾಕ್ಟರ್ ಎನ್ ಮಾಧುರಿ ಎಂಬಿಬಿಎಸ್ ಎಂಎಸ್ ಎಂಸಿಎಚ್ ಸರ್ಜಿಕಲ್ ಆಂಕಾಲಜಿ, ಎಫ್ಐ ಎಂಎಎಸ್ ಕ್ಯಾನ್ಸರ್ ಸರ್ಜನ್.
0: ವಿನಾಯಕ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಜೆಪಿ ರೋಡ್, ಭೀಮವರಂ.
2: ವಿಜಯದಶಮಿ ಪಂಡುಗ ವೇಳ ವರುಣ್ ಬಜಾಜ್ ಅದಿರುಬೋಯೇ ಮೆಗಾ ಫೆಸ್ಟಿವಲ್ ಆಫರ್. ಬಜಾಜ್ ಬೈಕ್ ಕೊನೆಗೊಳ್ಳುವ 12,000 rupees ವರೆಗೂ ಸೇವಿಂಗ್ಸ್, 5,000 rupees ಕ್ಯಾಶ್ ಆಫರ್, 5,700 rupees ವರೆಗೂ ಪ್ರಾಸೆಸಿಂಗ್ ಫೀಸ್ ಮಿನಹಾಯಿಂಪು. ಅಂತೇಕಾದು ಅತಿ ತಕ್ಕುವ ಡೌನ್ ಪೇಮೆಂಟ್, 5 free services, ಬೈಕ್ ಬುಕಿಂಗ್ ಪೈ ಪ್ರತ್ಯೇಕ ಗಿಫ್ಟ್, ಡೆಲಿವರಿ ಟೈಮ್ ಲೋ ಕೂಡ ಸ್ಪೆಷಲ್ ಗಿಫ್ಟ್. ಮೀಕು ನಚ್ಚಿನ బజాజ్ బైక్ ను సొంతం చేసుకోండి, షరతులు వర్తిస్తాయి. వరుణ్ బజాజ్, బజాజ్ అంటే నమ్మకం.
3: మరిన్ని వివరాలకై సంప్రదించండి వరుణ్ బజాజ్ షోరూమ్, బొండి రోడ్, భీమవరం.

ಕೇಂದ್ರ ಮನದಿ, ನಿಂಗಿ ಮನದಿ, ಗಾಲಿ ನೀರು ಗೆಲುವು ಮನವಿ. ಹೇಳ ಮನದಿ, ನಿಂಗಿ ಮನದಿ, ಗಾಲಿ ನೀರು ಗೆಲುವು ಮನವಿ. ಅದನ್ನು ಸೂಸಿ ಅದನ್ನು ಚೇಸಿ ಅನ್ನಿಟಿನಿ ಅದುಪು ಚೇಸಿ. ಅದನ್ನು ಸೂಸಿ ಅದನ್ನು ಚೇಸಿ ಅನ್ನಿಟಿನಿ ಅದುಪು ಚೇಸಿ. ಮನದಾರಿಕೆ ಮಳ್ಳಿದ್ದ ಕರುಗುಲೇನಿ ಸಂಪದಲೆ.

ಬರ್ಬಾದೆ ಐನೋನ್ರ ನನ್ನ ಬೇಕುತ್ತವ ಸುಮ್ಮನಿಗೆ ಹೊಲ್ದಾರೌಲೆ ನೋಣ್ರ ನೀ ಕನ್ನ ಮೊಂಡೋಣ್ರ ಈಗ ಬೇ.